ಏನಂತ ಸ್ವರ ತುಸ್ತರ ಸ್ವರ ದೇವಾಗತ್ತು ಅವಂತೆ ಪೂರ ದಿನದೆ ಕಾರ್ಯಕ್ಕಿಂತಾಗೋ ಆದ್ರೆ ಗುರು ನಿರ್ದೇಶನ ಪ್ರಶಸ್ತಿ ಸಾಧ್ಯ ಆಗು ಆದ್ರೆ ಬದಲ ಕಿಸಾನ್ ಸುಟ್ಟಿ ಲಗ್ಗೆ ಸಿದ್ಧಾರ್ಥಿತಾರೆ ಅಲ್ವಾ ಆ ಸಕ್ಕುಂಟು ಲಗ್ಗೆ ಬರು ಯಾಕೆ ನಕಾರಕ್ಕೆ ಭಾವನೆ ಸ್ವರ ಸುಂದರಿಗೆ ತರಬೇಕು ಬೇಕು ಸಿದ್ಧಾರ್ಥ ಬಗ್ಗೆ ತರ ಉಡುಪಿಗೆ ಕೂಡ

0: ಅದಕ್ಕೆ ಒಂದು ವಾಸ್ತವನ್ನು ತೆರೆಯುವುದಾದ ಸೂಚಿಸಿದ್ದು ಅವು ಇಲ್ಲದಿದ್ದರೆ ವಿಷಯದಲ್ಲಿ ಆದಷ್ಟು ತನ್ನ ಸಂದರ್ಭದ ಅಲ್ಲಿ ಪ್ರಾಧಾನ್ಯ ಎಲ್ಲ ಪೂರ್ಣವಾದ ಪ್ರಮುಖ ಸವಾಲು
1: ಸಂವಾದ ಶೃಂಖಲಾ ಎರಡು ಸಂಸತ್ ಕುಟುಂಬ ಬುಲಿಬಿಯನ್ನ ಸಾರಿ ಸಾವಿರ ಕಾರ್ಯಕ್ರಮ ಎರಡು ಸಂಸತ್ನ ಪ್ರಸಾರ ಉಳಿಸ ಸೂರ್ಯ ಪ್ರಯಾಸ ಸಂಸತ್ನ ವಿಶೇಷ ಅಧಿಕಾರಿಗಳಿಗೆ ಪ್ರಸ್ತಾಪ ನೀಡಿತು ಪ್ರಸ್ತಾಪ ಖಚಿತ ಸರ್ಕಾರಿ ಸಭಾ ಅಧಿಕಾರ ಸಂರಚನಾ ಹಾಗಾಗಿ ಸಹ